ಯೋಜನ ಶತಶತ ಯೋಜನ ಶರಧಿ ನಿಯೋಜನ ಶರ ಪರಿಲಂಘನ ಹರಿಭಾಜನ ಹರಿ ಹರಿ ಭಾಜನ ಹರಿಮದ ಭಾಜನ ದಶಮುಖ ಕಂಪನ ಬಡವಾಕೃತ ಬಡ ಬಡವಾಕೃತ ಬಡ ಬಾಣಲ ಕೃತ ಬಹುಬಲ.